0: ಶ್ರುತಿವಾಣಿ.
1: ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಶ್ರುತಿವಾಣಿ, ದ ಮೆಲೋಡಿಕ್ ವಾಯ್ಸ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್. ಅವರ್ ಕಮ್ಯುನಿಟಿ ರೇಡಿಯೋ ಪ್ರೋಗ್ರಾಮ್ ಡೆಡಿಕೇಟೆಡ್ ಟು ಪ್ರಿಸರ್ವಿಂಗ್ ಅಂಡ್ ಪ್ರಮೋಟಿಂಗ್ ರಿಚ್ ಕಲ್ಚರಲ್ ಹೆರಿಟೇಜ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್, ಪ್ರೊವೈಡಿಂಗ್ ಅ ಪ್ಲಾಟ್ಫಾರ್ಮ್ ಫಾರ್ ಆರ್ಟಿಸ್ಟ್, ಸ್ಟೂಡೆಂಟ್ಸ್ ಅಂಡ್ ಎಂಥೂಸಿಯಸ್ಟ್ ಟು ಕನೆಕ್ಟ್, ಲರ್ನ್ ಅಂಡ್ ಗ್ರೋ. ಐಮ್ ಅನುಷಾ, ದ ಹೋಸ್ಟ್ ಫಾರ್ ಟುಡೇ ಅಂಡ್ ಥ್ರೂ ಅವರ್ ಬ್ರಾಡ್ಕಾಸ್ಟ್ ಅಟ್ ಶ್ರುತಿವಾಣಿ. ವಿ ಏಮ್ ಟು ಶೇರ್ ದ ಟೈಮ್ಲೆಸ್ ಬ್ಯೂಟಿ ಅಂಡ್ ಇಮೋಷನಲ್ ಡೆಪ್ತ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್ ವಿತ್ ಅ ವೈಡರ್ ಆಡಿಯನ್ಸ್, ಇನ್ಸ್ಪೈರಿಂಗ್ ಅ ನ್ಯೂ ಜನರೇಷನ್ ಆಫ್ ಮ್ಯೂಸಿಕ್ ಲವರ್ಸ್. ಟ್ಯೂನ್ ಇನ್ ಟು ಶ್ರುತಿವಾಣಿ ಅಂಡ್ ಇಮರ್ಸ್ ಯುವರ್ ಸೆಲ್ಫ್ ಇನ್ ದ ಸೂದಿಂಗ್ ಸೌಂಡ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್ ಎನಿ ಟೈಮ್, ಎನಿವೇರ್. ಕೃಷ್ಣ ಜನ್ಮಾಷ್ಟಮಿ marks the divine birth of Lord Krishna, the eighth avatar, incarnation of Lord Vishnu, who was born to destroy tyranny and restore righteousness, dharma. In the city of Mathura, the cruel and greedy king Hamsa overthrew his father to seize the throne. As Kamsa drove his newly married sister Devaki and her husband Vasudeva, a celestial voice prophesized that the eighth child born to Devaki would be the one to kill Kamsa. Terrified for his life, Kamsa imprisoned the couple and systematically executed their first six children. Their seventh child, Balarama, was miraculously transformed to the womb of Rohini. Let's now listen to Shri Krishna Govinda Gopala by Rishi Nitya Pragya.